ಕಾಶಿ ಊರ್ತೋ ಪಗ್ಗ ಪಗ್ಗು ನುಚಿ ಧಾರ ಧಾರತೋ ಸಪದ್ದರ ವಾರ್ಯಾಶಿ ಊರ್ತೋ ಪಗ್ಗ ಪಗ್ಗು ನುಚಿ ಧಾರ ಧಾರತೋ ತುಜಿ ನಕ್ರಿಯಾಚಿ ತಲ್ ಕರಿ ಜಿ ಬಸ್ ಹಲ್ ಮಜ್ ಗುಲ್ಲಾ ಬಾಚೆ ಪುಲ್ಲಾ ಗುಲ್ಲಾ